0: ವಿಶಿಷ್ಯತಿ ಕರ್ಮಯೋಗೋ ವಿಶಿಷ್ಯತೆ.
1: ಕರ್ಮ ಸನ್ಯಾಸಮುಲು ರೆಂಡುನು ಮೋಕ್ಷ ಸೋಪಾನ ಸಾಧನಮುಲು. ಅಂದು ಕರ್ಮ ಪರಿತ್ಯಾಗಮನ ಕನ್ನ ಕರ್ಮಾನುಷ್ಠಾನಮೇ ಶ್ರೇಷ್ಠಮೈನದಿ.